0: ਮੈਂ ਗੁਰੂ ਪੰਜਾ ਨਾਰਾ ਲਿਖ ਯੱਕਾ ਮਾਰੀ ਵਰਤੀ ਨਾਰਾ ਉਲਿਖ ਯੱਕਾ ਜਾਲਤੀ ਨਾਰਾ ਤੇ ਜਮਰ ਕੁਲ ਬੋਰਿੰਗ ਸਕੂਲ ਜਿੱਤੀ ਨੂੰ ਵਲਤ ਮਣ ਗਿੱਤਰ ਉਨੀ ਵਲਤੀ ਅਨ ਬਲਨ ਲੋਣ ਮਣ ਗਿੱਤਰ ਮਾਰ ਮਾ ਦੁੱਕਰ ਵੰਗ ਜੀ ਆਇ ਕੁਰ ਬਿਲਲਿ ਮੁਰ ਮਾਇੰਗੀ ਨਾਂਡੀ ਬਾਪਾ ਉਨੇ ਗੰਗੋਰਾ ਕੁਲ ਕੁਲ ਨਾ ਮਿਰ ਬਲਨ ਜੀ ਆਇ ਕੁਰ ਬਿਲਿ ਬਿਰ ਨਕੁਨ ਵੈਮੀ ਨਾਂ ਨਿਕੀ ਉਲੇ ਪਿੰ ਜਮਰ ਕੁਲ ਉਲੇ ਮਰਚੀ ਗੋਲਲ ਅਭਿਯੋਗ ਜਵਲੇ ਦਾ ਮਾਰਿਤ ਪਿਨਰੋਂਗਿਰ ਵੇਪਿੰ ਕਾ ਕਲੰਗ ਉਨੋਂ ਨਾਂ ਉਲੇ ਜਮਰ ਕੁਲ ਰੋਂਗਿਰ ਉਲੇ ਨਾਲ ਤੇ ਦਿਆ ਲਵਾਂ ਉਨੋਂ ਵਾਲੇ ਮਾਈ ਗੁਰੂ ਪੰਗਾ ਨਾਈ ਤਾ ਮਰ ਗਾ ਰੈ ਪਿਰ ਉਲ ਨਿੰਨਾ ਉਕਰੇ ਨਾਈ ਤਾ ਗਾ ਉਨਲ ਗੋਲ ਕੜਲੇ ਨਾਈ ਤਵਾਂ ਗਲ ਰੋਂਗਿਰ ਤਾਰੁਕ ਨਾਈ ਤਾ ਡਾਲ ਮਰਮ ਰੈ ਪਿਰ ਨਾਈ ਤਾ ਮਰਮ ਉਨਾਂ ਨਾਈ ਤਾ ਕੁਨ ਗਾ ਜਾ ਮ ਮੈਂ ਗਿੱਤਰ ਉਨਾਂ ਨਾਈ ਤਾ ਮੈ ਪਲ ਗੋ ਮੈਂ ਗਿੱਤਰ ਯਰ ਗੁਪਤ ਨਾਈ ਤਾ ਕਪੁ ਨਾਈ ਤਾ ਨਾ ਮਾ ਵੱਟ ਨਾਈ ਤਾ ਨਾ ਮ ਨਲ ਚਨ ਗਾ ਪਿਲਯੁਨ ਨਾਈ ਤਾ ਉਨਾਂ ਜਾਂ ਬਾਜ ਕੁਰੁਪਨ ਵਰਕਨ ਗੋ ਮੈ ਪਲ ਗੋ ਮੇਲ ਤਾ ਨਾ ਕਨ ਗੁਰੇ ਮਿੜਾ ਵਰ ਨਾਈ ਤਾ ਨਾ ਤਵਲ ਨਾ ਮਾ ਉਲਿ ਨਾਈ ਤਾ ਬਰ ਕੁ ਨਾ ਬਾਈ ਉਨਾਂ ਨੂੰ ਤੋਂ ਬਲ ਨਹੀਂ ਮਨ ਤੁਨ ਲਿਮਰੁ ਨਾਲ ਤੋ ਕਾਗੂੰ ਗਾਈ ਉਨ ਗੱਪਮਨ ਦੁਨ ਏ ਗੱਪਮਨ ਲਿਮਰੁ ਨੂੰ ਗਾਈ ਉਨ ਇੰਟਰਨੈਟ ਸਰਵਿਸ ਲਿਮਰੁ ਨਾਲ ਤੋ ਗਰੁਪਨ ਫਾਸ ਇੰਟਰਨੈਟ ਸਰਵਿਸ ਮਲਾ ਗੋਲ ਵਾਲ ਤੇ ਲਿਮਰੁ ਦੁਲ ਉਨ ਤੋਲ ਕਾ ਕੈਰਲ ਸਟੇਸ਼ਨ ਗੁਰ ਗੋਲ ਵਾਲ ਲੰਗ ਵਾਲ ਗਰੁਪਨ ਬਲੰਡਾਓ ਬਲੰਡਾਓ ਜਮਰ ਕੁਲੇਓ ਕੰਗੁਨਾ ਬਲਾ ਰਿਪ ਮਲਾ ਦਲ ਮਚ ਨਿੰਨਾ ਵੰਗਾ ਜਾਨ ਨਾ ਕੋਨ ਦੋਲ ਬਲਾ ਫਿਸ਼ਿੰਗ ਕੈਂਪਸ ਮਲਾ ਫੋ ਬਲੰਡਾ ਆਪ ਨਾ ਮਲਾ ਬਲਾ ਵਾਲ ਕੰਦਿਨ ਨਾਨ ਗਾ ਨਾਂ ਤੁਰ ਵਾਲ ਗੋਲ ਗੋ ਬਲਾ ਵਾਲ ਲੰਗਾ ਗੋਲ ਜਦਾਰਨ ਯੋਲ ਮੁਨ ਮੁਲੇ ਕਵਾਂ ਗਾ ਇਰਲ ਕਲ ਗਾ ਇਤ ਬਲਾ ਯਨ ਨੂੰ ਦੁਲ ਉਨ ਵਾ ਨਾ ਕਾ ਗੋ ਨਾ ਰਿੰਗਿਟ ਨੂੰ ਚਲ ਕ੍ਰੇ ਨੂੰ ਮਨੇ ਕੈ ਨੂੰ ਦਾ ਰੋਕ ਗਾ ਇਤ ਯੋ ਤਵਾ ਗਾ ਨਨ ਨੂੰ ਯਕ ਗਾ ਇਤ ਮਿਲ ਮਨ ਅਪਨ ਪਿਲੇ ਦਨ ਇੰਡਿੰਗ ਮੁਲੇ ਕੋ ਮਿਨਿਟ ਨੂੰ ਮਿਲ ਮਨ ਅਪਨ ਮਰ ਕਾ ਗਾ ਯੋ ਤਿੰਗ ਨਾ ਬਾ ਰਨਾਨ ਗਾ ਇਤ ਮੱਤ ਤਵਾ ਗਾ ਉਨਾਂ ਗਾ ਜਲ ਕ੍ਰੇ ਨੂੰ ਮੈਂ ਗੁਰੂ ਪਲਦਾ ਰੋਕ ரோம் ஞமே குருப்புல் ஸ்கூல் ngai tudul un na kurwal lang wal ga baranda mala dul un na rong lim rong to yakka dul un nal community ngul aum len ngul tulim to wa ngai an bokul watun ka ngaran jal ngarat nama homelands ngai to balai dara ka homeland education na homelands ngai to dara mar ngai to balancing mainstream bu ka ngun na bi yor ngul kalcha ta ngai to mai gitu ಯೋಲ್ ಮತ್ತದಲ್ಲಿ ಗಾ ಇಂಗ್ಲೀಷ್ ಮಳತು ಕರಂಬಂಗಿ ಮೈಂಗಿತ್ತರೆ ಯೋತ್ತು ಮುನ್ನಲ ಉಕ್ಕಿರೆ ಗುಳು ಮುನ್ನಲಂಗಾಯ್ತು ಉಕ್ಕಿರಿ ಎಲ್ಲ ಆಯ್ತು ಮಳಪಡ್ತಿರು ಕಾ ದೋರಂಗ ದಾವಿಂದರ ಮುನ್ನಿಂಗಲಿತ್ತು ಬಲಂಡಾವ್ಜ ದಾ ಉಳಕಾಮ್ ಆಯ್ತು ಯೋರು ಮಂಗಳಪ್ಪಳ ದಾ ಉಳಕಾಮ್ ಯೋರು ಮೊಕ್ಕರು ಓಕ್ಕಿರಿ ಆಯ್ತು ಯೋರು ಮೊಕ್ಕರು ಕಂಗಳಿಂದೋ ಕ ಟ್ರಾನ್ಸ್ಕ್ರಿಪ್ಷನ್ ನ ಜಾಮ ಯೋಲ್ ಮೊಯ್ಯ ನಾರಾಂಗುಲಿ ಕಬಿಚನ್ ಜಾಮ ದಿಯಲ್ ಮುಂದಿನ ಅಲ್ಲಿ ಯೋಲ್ಮೊ ಕೊರ ತಾಳೋಕ್ ಜಾಮ ಉಕ್ಕಿರಿ ಯೋರಲ್ ಕಂಪ್ಯೂಟರ್ ಅಲ್ಲಿ ಕಲ್ಕನ್ ಟ್ರಾನ್ಸ್ಕ್ರಿಪ್ಷನ್ ಯಾಕೋ ಕಂಗುನಲ್ಲಿ ಬಲಂಗಲ್ ತೋಕ ಟ್ರಾನ್ಸ್ಲೇಟಿಂಗ್ ಇಂಗ್ಲೀಷ್ ನ ನಲ್ ಚೆನ್ನೈ ತುಂಗುನಿ ಬಲಂಡಯ್ಯ ಬಲಂಗ್ ದಾರಂಗನ್ ಮುಂದಿನ ಅಲ್ಲಿ ತು ಬಾಯಂಗ್ ಯೋಲ್ಮೊ ಕೊರ ಮತ್ತಲ್ ಉಕ್ಕಿರಿ ಅಯನ್ಗಳು ತಯಾರು ಇಂಗ್ಲೀಷ್ ಕೊರ ನಾನು ಉಕ್ಕಿರಿ ಅವಳಿಪ್ಪ ಸ್ಟೂಡೆಂಟ್ ಮಲ ಕಜಾಲ್ ತಿರು ದರ ಮೀರ್ತಿರು ಓಲ್ ಆಫ್ ದ ವರ್ಲ್ಡ್ ಕಜಾಲ್ ಪಂಜಿ ಆಸ್ಟ್ರೇಲಿಯಾ ನರಾಂಗುಲಿ ಕ ಟೀಚಿಂಗ್ ಉನಿ ಯೋರ್ ಮತ್ತ ಅವಳ್ತು ಮಣಿಗಿತ್ತಿರು ಕ ಬಲಂಡ ಅವಳ್ತು ಮಣಿಗಿತ್ತಿರು ಮಾರ ಮಕ್ಕ ಮಲ್ತು ಪೈಲಿಂಗುಲ್ ಎಜುಕೇಷನ್ ಐದಲ್ ಚಾ ಮಂಗೈ ಕನ್ ನರ ಇಂದು ಅನ್ನ ನಂಗರ ಕ ಒಪ್ಪಿಚ್ಕೊಂಡ ಯೂನಿವರ್ಸಿಟಿ ಐತಮ್ ಕ ಯೋರ್ ಮತ್ತ ಅಂಗರಲಿ ಕ ಟೀಚಿಂಗ್ ಜಾ ಯೋರ್ ಮತ್ತ ಕಲ್ಚ ಕೊಲಮ್ಮ ಮಳತ್ತು ನನ್ಗ ಹೋಗ್ಕಿರಿಪ್ಪು ಬಲಂಡಾವು ಕಳಿಚಲಂಗ್ ಉಕ್ಕಿರಿಪ್ಪು ದರ್ಬಲ ಗಮನು ಗುಳಿ ಮುಳುಗುಳಿ ಕಬ್ಬಿಡಿ ಅನ್ನು ಏನು ವಾಂಗ ಪಿಬಲಿ ಜಾನ್ ಒದಗೈ ಉನಿ ಗಮನುಗು ನಳಕ್ಕೆ ಗೈ ಕಂದು ಜಿನಗ ದಾವು ಐತ ದರ್ಪಲ್ ಓಂಗೈ ಗಮನುಗು ಅಲ್ಲಿ ತಿಬ್ಬಿಡಿ ಅನ್ ಜಾನ್ ಒರಕನ್ ಬಿಂಗ್ಳ ನೆಪ್ಪು ಕಲ್ಗಬ್ರ ಎಂದಾವ ಮಲ ಇರು ಮಿಂಚಿ ಗಲಿಂದ ಬಿಡಿ ಅನ್ ಮಿಂಚಿ ಇವ್ರ ಗೈ ಕಂದು ದಾವು ಉಳಕ್ರಮ್ ನನ್ಗು ಉನಿ ದಾವು ಗೈ ಕಂಗೈತಮ್ ಬಲಂಡಾಯ ಉಕ್ಕಿರಿ ಕೊರು ವರ್ಡ್ಸ್ ಕುರುಮಲ ಲಿಚ್ಚಲ ಕೊಂಚ ಉಕ್ಕಿರಿ ಎಲ್ಲ ಕಾಂಗುನ ಬಲ ಕಮ್ಮನು ಕೊರಂಗಲ್ಲಿ ಕಬಳಿ ಅನ್ ಕಂಗುನ್ನ ಈ ಮಳತ್ತು ನಮಗೆ ಬುಕ್ಕು ಬುನ ನಮಿರು ಎಪ್ಪ ಜನ್ ನಕೊಂಡು ಬಾಯ್ಲಿಂಗ್ಳ ಎಜುಕೇಷನ್ ಯೋಳ್ಗೊ ಬಲಂಡ ಅರಂಬಂಗ ಮಳತ್ತ ಮರಚಿ ಮರಂಗಾಯ್ತು ಯೋಳ್ಗೊ ಮಣಿಗೆ ತಿರಿ ಹೋತು ಕಂಗಾಯ್ತು ಬಲಂಡ ದುಂಗ ಮಣಿಗೆ ತಿರು barang merata dayangan mir. Dayangan mir ngalit tulit kalang ngait minki dayangan, kangalit nan ngobalan da dayangan. Ada lagi ya kami itu orang dalam ul del kur malanya ada orang kual ngulik alakram. Kawal kelim rong bayang udah yang ul. Ya kawal bicara dua yang ambil bala lawi maringi Belanda. Kau ambil bala maringi yolong mat tau lim rong. Ya kau lim rja berak maringi ter. Ngarai lika berak maringi ter dal yolong mat tau. Rom gunan ngu. Kina kau ngadar pal ngai kadin dan jang ora. Nah ngai mayali. Jalan ngai tu ngalap pal tri yolong. Ngai demi cingunan bala knowledge. Barakun ngai demi jidala jartun. Indin nakun academics education dao wali kalakam English. Yak not just now balanya. Hello, how are you? This morning balanya. Manymak o nakun yolong kur balanya. Na mirni na kur ni kamarci balanya. Nungat malanguna jinaga. Nanung balanda o kangura nungat. Lecal ngai yolong nungat ngura. Kacungali nganyawangan manapan. Ukiri kurunganya gama. Kabalanda kurgal tu gama nganyam. Amra to buku buna namir. Ya kamra to kana kana marci. Rambang itri mra to. Sambo ya mra to buna namir. Let's build a bridge. Let's build a bridge. Rambang ya. Ngay itu balanda ya dipung bala bridge kia mastad. Ka ngali yol ngay dipung. Ka close that gap. That's what I believe closing gap means. Ngarakal ya life kumbalanya gama. Let's build a bridge together. You don't build it for me. We'll build it together. Abijan. Abijan ngaraga wang limitu rambang nge jama. Kong wana parmir ni balanda napring kong kayo. Ka napritutuna kong kayo. Jaka gue yang ngayon ni pimaringi jama. Napring kakal ka wripe yang ngura. Anong kakal wripe ngura. Alit buna na merganda ngura. Palanya.
1: Yo. Thank you na malang bukmakong yung mga listening di akidi. Tao bilingual education boy limorong bukmako ka ngalan akon buku rupa na purdi pungo nyo malay nguningay duali di na puwa ko rupan dao may makmuliti limorong bukmako ka help you enjoy this listening. Thank you.
2: Ma. Yo bukmak ulit makangama di pungo yung radio kapuyak